ಅವನಲ್ಲಿ ಸಹೋದರನಾಗಿ ಲಾಸರು ಮರಿತು ಪೋನದ ನಿಮಿತ್ತಂ ತನ್ನಂತನಿಮೆಯಾಯಿ ನಿಂತುಕೊಂಡು ಮರಿಯಾಳು ಮಾರ್ತಾಳು ಕಣ್ಣೀರ್ ವಿಟ್ಟು ಕದರಿಕೊಂಡಿರುಕ್ಕಾರ್ಗಳು. ಏಸು ಅಂಗೇ ಕಡಂದು ವರುಗ್ರಾರ್. ಅವರ್ಗಳು ಪೋಯ್ ಏಸುವಿನ್ ಸಮೂಹತ್ತಿಲ್ ವಿಳುಂದು ನೀರಿಂಗೇ ಇರುಂದಿರುಂದಾಲ್ ಎನ್ ಸಹೋದರನ್ ಮರಿತಿರುಕ ಮಾಟಾನೇ ಎಂದು ಚೊಲ್ಲಿ ಅವಳು ಅವರ್ಗಳೋಡು ವಂದಿರುಂದ ಯೂದರ್ಗಳು ಅಳುಗಿರದೈ ಏಸು ಕಂಡಪೋದು ಅವರು ಕಣ್ಣೀರ್ ವಿಟ್ಟು ಅಳುದು ಒರೇ ಸಹೋದರನಾಗಿಯ ಲಾಸರ್ವೈ ಉಯಿರೋಡು ಎಳುಪಿ ಅಂದ ಮರಿಯಾಳಕ್ಕೂ ಮಾರ್ತಾಳಕ್ಕೂ ಒರ ಅಡಕಲತ್ತೆ ಕೊಡುತ್ತ ಅಂದ ಆಂಡವರಾಗಿಯ ಏಸು ಕ್ರಿಸ್ತು ನಾಂ ಕೂಪ್ಪಿಡುವ ನೇರಮೆಲ್ಲಾಂ ಓಡಿ ವಂದು ನಮ್ಮುಡೆಯ ಕುರೆಗಳೆಯಂ ಪೋಕಿ ನಮಕ್ಕೆ ಪುದಿಯ ಬಲನೆ ತಂದು ನಮೈ ನಡತ್ತ ಪೋದುಮಾನವರಾಯಿರುಕ್ಕಾರ್.